0: ಗಗ್ಗ ದೇವರ ದೇವ ಆತ ಕೈ ಮೀ ಕರು ಆತ ಕುಲಾಲ ಸಾಗು ಭಯ ಭಯ ಭಯ ಅರ ವಿಂತು ತಾವಲರ ವಿಂತು ತಾವಲರ ವಿಂತು ತಾವಲಾ ಹೋ
1: ಮಹಾರಾಜ ಮಹಾರಾಜ ಕಾಯ ಝಾಲ ಕಾಯ ಕಾಯಕೀ
0: ಕಾಮ ಕ್ರೋಧ ವಿಂತು ತಾವಲಾ
1: ಅರೆ ಅರೆ
0: ತಮ ಘಾಮ ಅಂಗಾಶಿ ಆಲಾ
1: ಮಹಾರಾಜ
0: ತ್ಯಾನೆ ಮಾಝಾ ಪ್ರಾಣ ಚಾಲಿಲಾ ಅರವಿಂತು ತಾವಲಾ
1: ಮಹಾರಾಜ
0: ಅರವಿಂತು ತಾವಲಾ
1: ಮಹಾರಾಜ
0: ದೇವರೇ ದೇವಾ ಕೈ ಮೀ ಕರು ಅರವಿಂತು ತಾವಲ ಅರವಿಂತು ತಾವಲ ಅರವಿಂತು ತಾವಲಾ ಓ ಮನುಷ್ಯ ಇಂಗಳಿ ಅತಿ ದಾರುಣ
1: ಹಾ ಹಾ ಮಂಡ್ಯ ಅತಿ ದಾರುಣ
0: ದಾರುಚಾ ಅನ್ ಇಂಗಳಿಚಾ ಕಾಯಿ ಸಂಬಂಧ ಆಹೆ ದಾರುಣ ಮಂಜೆ ಭಯಂಕರ
1: ಹಾ ಭಯಂಕರ ಮಂಜೆ ತೋ ಅಭ್ಯಂಕರ ಗಾ
0: ಅಭ್ಯಂಕರಚಾ ಹಿ ಸಂಬಂಧ ನಾ ಅಭ್ಯಂಕರ ನವೆ ಭಯಂಕರ ಮಂಜೆ ಅತಿ ಭಯಂಕರ
1: ಅತಿ ಭಯಂಕರ ಮಂಜೆ
0: ಖೂಬ್ ಭಯಂಕರ
1: ಅನ್ ಖೂಬ್ ಭಯಂಕರ ಮಂಜೆ
0: ಮೈಂದಾಳ ಭಯಂಕರ
1: ಅನ್ ಮೈಂದಾಳ ಭಯಂಕರ ಮಂಜೆ
0: ತುಜ ದಾತ್ ಪಾಡಲ್ಯಾವ ಜೆವಡಾ ತ್ರಾಸ ಹೋಯಿಲ್ ತೆವಡ ಭಯಂಕರ
1: ಬಾಪ್ ರೇ
0: ಮನುಷ್ಯ ಇಂಗಳಿ ಅತಿ ದಾರುಣ ಮದನಾಂಗ ಮಾರಿಲಾ ತಿನ್ನ
1: ತಿನ್ನ ಮಂಜೆ ತ್ಯಾ ಖಾಯಚಾಳಿತ್ಲ್ಯಾ ಗಂಗಿನ
0: ಏ ಗಂಗಿಚಾ ಇತ ಕಾಯ ಸಂಬಂಧ
1: ಮಗ ತ್ಯಾ ರಂಗಿನ
0: ಕುಣಾತಾಯಿ ಸಂಬಂಧ ಐತಿ ನ ಮಂಜೆ ತ್ಯಾ ಇಂಗಳಿನ
1: ತ್ಯಾ ಇಂಗಳಿನ ಮಹಾರಾಜ ಇಂಗಳಿ ಮಂಜೆ
0: ಮೋಠಾ ವಿಂಚು
1: ಮೋಠಾ ವಿಂಚು ಅಂದಾಜೆ ಕೆವಡಾ
0: ತುಜಾ ಎವಡಾ ಮನುಷ್ಯ ಇಂಗಳಿ ಅತಿ ದಾರುಣ ಮದನಾಂಗ ಮಾರಿಲಾ ತಿನನ್ ಸರ್ವಾಂಗಿ ವೇದನಾ ಜಾಣ ತ್ಯಾ ಇಂಗಳಿಚಿ ಅರವಿಂತು ತಾವಲ
1: ಮಹಾರಾಜ
0: ಅರವಿಂತು ತಾವಲ
1: ಮಹಾರಾಜ ಗಂಡಾ ದೋರಾ ದುಪಾರ್ತಿ ಆರ್ತಿ ಪಂಚಾರ್ತಿ ವಾಜಂತ್ರಿ ಸಂತ್ರಿ ಮಂತ್ರಿ
0: ಅಸಲಾ ಉತಾರಾ ಚಾಲತ್ ನಾಹಿ
1: ಮಗ ಏ ಗರಂ ಗರಂ ಪಾವಶೇರ್
0: ಕಾಯ್ದೆ
1: ದೂಧ ದೂಧ
0: ಅಸಲಾ ಹಿ ಉತಾರಾ ಚಾಲತ್ ನಾಹಿ ಯಾ ವಿಂಚವಾಲಾ ಉತಾರಾ ತಮೋ ಗುಣ ಮಾಗೆ ಸಾರಾ
1: ತಂಬಾಕು ಅಣಿ ಚುನಾ ಖಾಯ್ಚ ಮಾಗ ಸಾರಾ
0: ಏ ತಂಬಾಕು ಚುನೇಚ ಕಾಯ ಕಾಮ ಇತ ತಮೋ ಗುಣ ಮಂಜೆ ಕಾಯ್ ತಮೋ ಗುಣ ಮಂಜೆ ಗರ್ವಾನ ಜರ್ ಛಾತಿಚಾ ಫುಗಾ ಫುಗಲಾ ಅಸೇಲ್ ತರ್ ಪಿನ್ ಲಾವ್ ಥೋಡಿಶಿ ಹವಾ ಕಮಿ ಕರಾ
1: ಮೀ ಮಾರ್ತೋ ಪಿನ್
0: ಯಾ ವಿಂಚವಾಲಾ ಉತಾರಾ ತಮೋ ಗುಣ ಮಾಗೆ ಸಾರಾ ಸತ್ವ ಗುಣ ಲಾವ ಅಂಗಾರಾ ನಿಮಿಂತು ಇಂಗ್ಳಿ ಉತ್ತರೇ ಝರ ಝರ ಅರವಿಂತು ಸಾವಲ
1: ಮಹಾರಾಜ್
0: ಅರವಿಂತು ಸಾವಲ ಸತ್ಯ ಉತಾರ್ಯಾ ಏನ ಅವಘಾ ಸಾರಿಲಾ ತಮೋ ಗುಣ
1: ಬರ ಜಾಲ
0: ಕಿಂಚಿತ ರಾಹಿಲಿ ಫುಣ ಫುಣ
1: ಅಜೂನ್ ರಾಹಿಲಿ
0: ಶಾಂತ ಕೇಳಿ ಜನಾರ್ದನೆ ಪುಂಡಲಿ ಕವರದ ಶ್ರೀ ಜ್ಞಾನದೇವ್ ಪಂಢರಿನಾಥ್ ಮಹಾರಾಜ್ ಕೀ ಜಯ.
2: श्रोते हो ऐकूया ग दी माडगुळकर यांची गीतरचना. संगीत आहे दत्ता डावजेकर यांचं आणि स्वर आहे आशा भोसले यांचा.

ಜನಕ ಕೇಶವಳು ಕ್ಷೀರೋದಶಯಿ ಶಾಯಿನ ದೇವೇಶ ದಾಮೋದರ ನಮೋಸ್ತುತೆ. ಆಮೇಲೆ ಶ್ರೀರಾಮ ವಿಷ್ಣು ನರಸಿಂಹ ವಾಮನ ಪ್ರದ್ಯುಮ್ನ ಸಂಕರ್ಷಣ ಅಜಾನಿರುದ್ಧ ಮಲರುಂಡ ಮುರಾರೆ ತ್ವಂ ಪಾಹಿನಃ ಸರ್ವ ಭಯಾತ್ ಜಸ್ರಂ, ಈ ಸರ್ವ ಭಯಾಂಚ್ಯಾ ಪಾಸೂನ್ ಆಮಾಲಾ ದೂರ್ ಕರ್, ಆಮಚ ರಕ್ಷಣ ಕರ್. ಕಸಾ ಆಹೆಸ್ ತು? ನಿರ್ಮಲ ಕಾಂತಿನಿ ಸಂಪನ್ನ ಆಹೆಸ್. ಹೇ ಭಗವಂತ, ತುಜಿ ಹೀ ಸಗಳಿ ನಾವ ಘೇವನ್ ತೆ ತ್ಯಾ ಭಗವಂತಾಚ ಸ್ಮರಣ ಕರ್ತ ಆಹೆತ್. ಆಣಿ ತೆ ಸ್ಮರಣ ಕರತ್ ಅಸ್ತಾನಾ ತ್ಯಾವೇಳಿ ಸನತ್ಕುಮಾರಾಂಚ ಸ್ನಾನ ಝಾಲೆಲೆ ಆಣಿ ತ್ಯಾನಿ ಉಚ್ಚ ಸ್ವರಾಮದೆ ಹ್ಯಾ ಹರಿನಾಮಾಚಾ ಗಜರ ಐಕಲಾ ಆಣಿ ತ್ಯಾನಾ ಮೊಠಾ ಆನಂದ ಝಾಲಾ. ತ್ಯಾನಿ ಸಂಗಿತ್ಲ ಯಾ ಆಮಚ ಸ್ನಾನ ಝಾಲೆ, ಆಪಣಹೀ ಹ್ಯಾ ಧಾರೆಮದೆ ಸ್ನಾನ ಕರಾ. ತ್ಯಾನಿ ಸ್ನಾನ ಕೇಲ, ತರ್ಪಣ ಕೇಲ ಆಣಿ ತೆ ಜಲಾಚ್ಯಾ ಬಾಹೆರ ಅಲೆ, ಸಂಧ್ಯೋಪಾಸನಾ ಕೇಲಿ. ಆಣಿ ಮಗ ತ್ಯಾನಿ ಅಸ ವರ್ಣನ ಕೇಲೆ ಕಿ ದೇವರ್ಷಿ ನಾರದಾನಿ ತ್ಯಾ ಸನಕಾಧಿಕಾನ ಪ್ರಶ್ನ ವಿಚಾರಲಾ ಕಿ ಆಪಣ ಸರ್ವಜ್ಞ ಆಹಾತ್, ಮಲಾ ಕಾಹಿ ಪ್ರಶ್ನ ಆಪಲ್ಯಾಲಾ ವಿಚಾರಾಯ್ಚೆ ತೆ ಪ್ರಶ್ನ ಹೇ ಸರ್ವ ಸ್ಥಾವರ ಜಂಗಂ ವಿಶ್ವ ಕಸ ನಿರ್ಮಾಣ ಝಾಲ, ಹೀ ಭಗವತಿ ಗಂಗಾ ತ್ಯಾಂಚ್ಯಾ ಚರಣಾತೂನ್ ಕಶಿ ಪ್ರಕಟ ಝಾಲಿ, ತ್ಯಾ ಭಗವಾನ ಶ್ರೀಹರಿಚ ರೂಪ ಕಸ ಆಹೆ, ಮನ ವಾಣಿ ಶರೀರ ಯಾನಿ ಮನುಷ್ಯಾಚಿ ಕರ್ಮ ಕಶಿ ಸಫಲ ಹೋತಾತ್, ಜ್ಞಾನ ಆಣಿ ತಪಸ್ಯಾ ಯಾಂಚಿ ಲಕ್ಷಣ ಕೊಂಟಿ ಆಹೆತ್, ಅತಿಥಿ ಪೂಜನಾಚ ಮಹತ್ವ ಕಾಯ ಆಹೆ ಆಣಿ ಭಗವಾನ್ ವಿಷ್ಣು ಕಸೆ ಪ್ರಸನ್ನ ಹೋತಿ, ಹೇ ತ್ಯಾಂಚೆ ಪ್ರಶ್ನ ಆಯ್ತು. ಆತಾ ಹ್ಯಾ ಪ್ರಶ್ನಾಂಚ್ಯಾ ನಂತರ ಪುನಃ ಪರಮೇಶ್ವರಾಚಿ ಪುಷ್ಕಳ ಸ್ತುತಿ ಕೇಲಿ ಆಹೆ ಆಣಿ ತ್ಯಾ ಸ್ತುತಿ ನಂತರ ನಾರದಾನಿ ಸನಕಾಧಿಕಾನ ನಮಸ್ಕಾರ ಕೇಲಾ. ಸನಕಾಧಿಕ ಪ್ರಸನ್ನ ಝಾಲೆ, ಭಕ್ತಿಭಾವ ತ್ಯಾಂಚ್ಯಾ ಡೋಳ್ಯಾತೂನ್ ಪಾಝರತೋ ಆಹೆ ಆಣಿ ಸನಕಾಧಿಕಾನಿ ತ್ಯಾನಾ ಸಂಗಿತ್ಲ ಕೀ ಹೀ ಜಿ ಸೃಷ್ಟಿ ನಿರ್ಮಾಣ ಝಾಲಿ ಆಹೆ ತ್ಯಾ ಸೃಷ್ಟಿಚ್ಯಾ ನಿರ್ಮಿತಿಚ್ಯಾ ಮಾಗಚಾ ಇತಿಹಾಸ ಜೋ ಆಹೆ ತೋ ಮೀ ತುಲಾ ಥೋಡಕ್ಯಾತ್ ಸಂಗತೋ. ತಿ ಭಗವಾನ ವಿಷ್ಣುಪಾಸೂನ್ ನಿರ್ಮಾಣ ಝಾಲಿ, ಭಗವಂತಾಚಿ ಮಾಯಾ ಆಹೆ, ಭಗವಂತಾನಿ ತ್ಯಾ ಮಾಯೆಪಾಸೂನ್ ಹ್ಯಾ ಸೃಷ್ಟಿಚಿ ನಿರ್ಮಿತಿ ಕೇಲೆಲಿ ಆಹೆ. ಆತಾ ಆಪಣ ಸಗಳೆಜಣ ತತ್ವಜ್ಞಾನ ಐಕ್ತೋ ಮ್ಹಣೂನ್ ಪುನಃ ತೋ ವಿಷಯ ಮೀ ಮಾಂಡತ್ ನಾಹಿ ಆಪಲ್ಯಾಪುಢೆ. ತ್ಯಾ ಮಾಯೆಪಾಸೂನ್ ಸತ್ವರಜತಮಾಚಿ ಉತ್ಪತ್ತಿ ಹೋತೆ, ಸಾಂಖ್ಯ ದರ್ಶನಾನಿ ಜಿ ಪ್ರಕ್ರಿಯಾ ಸ್ವೀಕಾರಲಿ ಆಹೆ ತ್ಯಾಚ ಪದ್ಧತಿನಿ ಇಥೆಹಿ ತೋ ಕ್ರಮ ಸ್ವೀಕಾರಲಾ ಆಹೆ ಆಣಿ ವೇದಾಂತ ದರ್ಶನಾಪ್ರಮಾಣೆ ಆಣಿ ಬ್ರಹ್ಮಪುರಾಣ ಆಹೆ ಮ್ಹಣೂನ್ ವಿಷ್ಣೂನಿ ತ್ಯಾಚಿ ಉತ್ಪತ್ತಿ ಕೇಲಿ ಆಹೆ ಅಸಂ ಮ್ಹಣೂನ್ ವಿಷ್ಣುಪಾಸೂನ್ ಮಾಯಾ, ಮಾಯೆಪಾಸೂನ್ ಸತ್ವರಜತಮ ಹೆ ಗುಣ, ಮಗ ತ್ಯಾಚ್ಯಾಪಾಸೂನ್ ಪಂಚಮಹಾಭೂತ್ ಪಂಚತನ್ಮಾತ್ರ ಮಗ ಮನ ಬುದ್ಧಿ ಅಂತಃಕರಣ ಚತುಷ್ಟಯ ದಹಾ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪಂಚಪ್ರಾಣ ಹೀ ಜಿ ಸಾಮಾನ್ಯ ಪುಢೆ ಜಿ ಉತ್ಪತ್ತಿ ಆಹೆ ತೀ ಸಗಳಿ ಕಡೆ ಜಿ ಸ್ವೀಕಾರಲಿ ಆಹೆ ತೀಚ ಇಥೆ ಸ್ವೀಕಾರಲಿ ಆಹೆ. ಮ್ಹಣಜೆ ಪುರಾಣ ಜಿ ತತ್ವಜ್ಞಾನ ಸಾಂಗತಾತ್ ಸೃಷ್ಟಿ ಉತ್ಪತ್ತಿಚ್ಯಾ ಶಿವಾಯ ವಿಷಯ ಕಶಾಚಾಚ ಪುಢೆ ಜಾತ ನಾಹಿ. ಕಾ ಜಾತ ನಾಹಿ? ತ್ಯಾಚ ಕಾರಣ ಏಕ ಆಹೆ ಕಿ ಜಾಚಾ ವಿಚಾರ ಕರಾಯಚಾ ಅಭ್ಯಾಸ ಕರಾಯಚಾ ತ್ಯಾ ಹ್ಯಾ ಜಗಾಮಧ್ಯೆ ಸಮಜಣಾರ್ಯಾ ಗೋಷ್ಟಿ ತೀನ ಆಹೆ. ಏಕ ಗೋಷ್ಟ ಜೀವ ಆಮಚ್ಯಾಮಧ್ಯಲ ಚೈತನ್ಯ ಮ್ಹಣಜೆ ಕಾಯ ಆಹೆ ತೆ ಸಮಜೂನ್ ಘ್ಯಾಯಚೆ. ದುಸರಾ ಅಸಂ ಕಿ ಹೆ ಜಗ ಜೆ ಆಮ್ಹೀ ಪಾಹತೋ ತೆ ಕಾಯ ಆಹೆ ಹೆ ಸಮಜೂನ್ ಘ್ಯಾಯಚೆ ಆಣಿ ತೆ ಕುಣಿ ನಿರ್ಮಾಣ ಕೇಲ ಆಹೆ ತೋ ಜಗದೀಶ್ವರ ತೋ ಸಮಜೂನ್ ಘ್ಯಾಯಚೆ ಆಹೆ. ಮ್ಹಣೂನ್ ಜೀವ ಜಗತ್ ಆಣಿ ಜಗದೀಶ್ವರ ಹ್ಯಾ ತಿಘಾನ್ನ ಸಮಜೂನ್ ಘೇಣ ಹಾ ಮೂಲಭೂತ ವಿಚಾರ ಆಹೆ. ಮ ತ್ಯಾಚ್ಯಾಪಾಸೂನ್ ಜೀವಾಚಿ ಪರಿಸ್ಥಿತಿ ತಾಪಣ ಜಸ ಮ್ಹಟ್ಲ ತಸ ಕಿ ಜಾಗೃತಿ ಸ್ವಪ್ನ ಸುಷುಪ್ತಿ ಹ್ಯಾ ತೀನ್ ಅವಸ್ಥಾತೂನ್ ಜೀವ ಜಾತೋ. ಯಾ ಜೀವಾಚಾ ವ್ಯವಹಾರ ಕರಣ್ಯಾಕರ್ತಾ ಕೋಣ ಕೋಣ ಉಪಯೋಗಾಲ ಯೇತ? ಅಂತಃಕರಣ ಚತುಷ್ಟಯ ಉಪಯೋಗಾಲ ಯೇತ. ಮ ತೆ ಮನ್ ಮ್ಹಣಜೆ ಕಾಯ ಅಭ್ಯಾಸ ಸುರು ಝಾಲ ಕಿ ತ್ಯಾ ಅಂತಃಕರಣ ಮ್ಹಣಜೆ ಕಾಯ ಚಿತ್ತ ಮ್ಹಣಜೆ ಕಾಯ ಯಾಚ್ಯಾಕರ್ತಾ ಲಗೇಚ ಏಕ ಏಕೋದರ್ಶನ ಸುರು ಝಾಲ. ಹೆ ಸಗಳ ಜೆ ತತ್ವಜ್ಞಾನ ಆಹೆ ಹೆ ತ್ಯಾಚ್ಯಾ ಜ್ಯಾ ಶಾಖೋಪಶಾಖಾ ಆಹೆತ್ ತ್ಯಾ ಪುಢೆ ಜರಿ ನಿರ್ಮಾಣ ಝಾಲೆಲ್ಯಾ ದಿಸಲ್ಯಾ ತರಿ ತ್ಯಾಚಾ ಮೂಲಭೂತ ಭೂಮಿಕಾ ವಿಚಾರ ಕಿಂವಾ ಪ್ರಶ್ನ ಜರ ಕಾಯಿ ಅಸೇಲ್ ತರ ಹೆ ತೀನ್ ಕೋಣ ಆಣಿ ಹ್ಯಾ ತಿಘಾಂಚ ಪರಸ್ಪರಾಂಶಿ ನಾತಕ ಕಾಯ? ಕಾರಣ ಹಾ ಜೀವ ಹ್ಯಾ ದೇಹ ಚಾಲತೋ ಕಾ ಹ್ಯಾ ಜೀವಾತ ತೋ ಜಗದೀಶ್ವರ ಬಸ್ತೋ ಮತ್ತು ಕುಠ ಅಸ್ತೋ ತೋ ಕಸಾ ರಹತೋ ತ್ಯಾಚ ಸ್ವರೂಪ ಕಾಯ? ತಸ ಜೀವ ಕುಠೆ ರಹತೋ ತೋ ಜರ ಅಗದಿ ಅಂಶ ಮಾತ್ರ ಆಹೆ ತರ ತೋ ಹೃದಯಾತ್ ರಹತೋ ಕಾ ಸಗಳ ಶರೀರ ಭರ ರಹತೋ? ಮತ್ತು ತೋ ಜರ ಹೃದಯಾತ್ ರಹತ ಅಸೇಲ್ ತ ಪಾಯಾಲಾ ಕಾಟಾ ಬಸಲೇಲಾ ತ್ಯಾಲಾ ಕಸಾ ಕಳತೋ? ಮಗ ಕಾಟಾ ಬಸಲೇಲಾ ಜರ ತ್ಯಾಲಾ ಕಳತ ಅಸೇಲ್ ಕಾರಣ ಸುಖ ದುಃಖ ತ್ಯಾಲಾ ಹೋತೋ ತ್ಯಾಮುಳೆ ಕಾಟಾ ಬಸಲೇಲಾ ಜರ ತ್ಯಾಲಾ ಕಳತ ಅಸೇಲ್ ತ ತ್ಯಾಚ್ಯಾಪರ್ಯಂತ ತೋ ಕೋಣ ಪೋಚವತೋ? ವಿಷಯಾಚ ಇಂದ್ರಿಯ ಪೋಚವತೋ? ಬೋಟಾಲಾ ಲಾಗಲ್ಯಾಬರೋಬರ ಬೋಟ ಪೋಚವತೋ ಕಾ? ಹ್ಯಾ ಬೋಟಾಲಾ ಲಾಗಲ ಹೆ ತ್ಯಾ ಮನಾಲಾ ಕಳತ? ಕಾರಣ ಅಸ ಹೆ ಆಪಣಲಾ ಆಪಣ ಬೇಭಾನ ಅಸಲೋ ಆಣಿ ಆಪಲ್ಯಾಲಾ ಕಾಹಿ ಲಾಗೂನ್ ಗೆಲ ರಕ್ತ ಜರಿ ತ್ಯಾತ್ನ ವಹತ ಅಸಲ ತರಿ ಸುದ್ಧಾ ಆಪಲ್ಯಾಲಾ

कुंडलीकारगा हरि विठ्ठल सद्गुरु ज्ञानेश्वर तुकाराम महाराज की जय जय जय रघुवीर समर्थ यस्य स्मरणमात्रेण जन्म संसार बन्धनात् विमुच्यते नमस्तस्मै विष्णवे प्रभ विष्णवे शांताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकांतं कमलनयनं योगिभिर्ध्यानगम्यं वंदे विष्णुं भवभयहरं सर्वलोकैकनाथं यं ब्रह्मा वरुणेन्द्ररुद्रमरुतस्तनुवन्ति दिव्यैस्तवैर् वेदैस्साङ्गपदक्रमोपनिषदैर्गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं विदुःसुरासुरगणा देवाय तस्मै नमः ॐ नमो भगवते श्रीवासुदेवाय ॐ नमः शिवाय ॐ नमो भगवते श्रीवासुदेवाय ॐ नमः शिवाय ॐ नमो भगवते श्रीवासुदेवाय ॐ विश्वं विष्णुर्वषट्कारो भूतभव्यभवत्प्रभुः भूतकृद्भूतहृद्भावो भूतात्मा भूतभावनः भूतात्मा परमात्मा च मुक्तानां परमागतिः अव्ययः पुरुषः साक्षी क्षेत्रज्ञोऽक्षरैव च योगो योगविदान्येता प्रधानपुरुषेश्वरः नारसिंहवपु श्रीमान् केशवः पुरुषोत्तमः सर्वशर्वशिवस्थानुर्भूतादिरनिधिर्व्ययः सम्भवो भावनो भर्ता प्रभवः प्रभुरीश्वरः स्वयम्भूशम्भुरादित्यः पुष्कराक्षो महासनः अनादिनिधनोधाता विधाता धातुरुत्तमः अप्रमेयो ऋषिकेशः पद्मनाभोमरप्रभुः विश्वकर्मा मनुस्पष्टा स्थविष्ठस्थविरो ध्रुवः अग्राह्यः शाश्वतः कृष्णो लोहिताक्षप्रतर्दनः प्रभूतस्तृककुब्धाम् पवित्रम् मङ्गलम् परम् ईशानप्राणदप्राणो ज्येष्ठश्रेष्ठप्रजापतिः हिरण्यगर्भो भूगर्भो माधवो मधुसूदनः ईश्वरो विक्रमी धन्वी मेधावी विक्रमक्रमः अनुत्तमो दुराधर्षः कृतज्ञः कृतिरात्मवान् सुरेशः शरणम् शरम विश्वरेता प्रजाभवः अहस्संवत्सरो व्यालः प्रत्ययः सर्वदर्शनः अजः सर्वेश्वरसिद्धः सिद्धिः सर्वादिरच्युतः वृषाकपिरमेयात्मा सर्वयोगविनिसृतः वसुर्वसुमनः सत्यः समात्मा संमितः समः अमोहः पुण्डरीकाक्षो वृषकर्मा वृषाकृतिः रुद्रो बहुशिरा बभ्रुर्विश्वयो निःशुचिश्रवाः अमृतशाश्वतस्थाणुर्वरारोहो महातपाः सर्वगः सर्वविद्भानुर्विश्वक्सेनो जनार्दनः वेदो वेदविदव्यङ्गो वेदाङ्गो वेदवित्कविः लोकाध्यक्षसुराध्यक्षो धर्माध्यक्षः कृताकृतः चतुरात्मा चतुर्व्यूहश्चतुर्दंष्ट्रश्चतुर्भुजः भ्राजिष्णुर्भोजनम् भोक्ता सहिष्णुर्जगदादियः अनघो विजयो जेता विश्वयोनिः पुनर्वसुः उपेन्द्रो वामनः प्रांशुरमोघः शुचिरुर्जितः अतीन्द्रः सङ्ग्रहः सर्गो धृतात्मा नियमो यमः वेद्यो वैद्यः सदा योगी वीरः माधवो मधुः अतीन्द्रियो महामायो महोत्साहो महाबलः महाबुद्धिर्महावीर्यो महाशक्तिर्महाद्युतिः अनिर्देश्यवपु श्रीमानमेयात्मा महादृधृक् महेश्वासो महीभर्ता श्रीनिवासः सताङ्गतिः अनिरुद्धः सुरानन्दो गोविन्दो गोविदाम्पतिः मरीचिर्दमनोहंसः सुपर्णो भुजगोत्तमः हिरण्यनाभः सुतपाः पद्मनाभः प्रजापतिः मृत्युः सर्वदृक्सिंहः सन्धाता सन्धिमान् स्थिरः अजो दुर्मर्षणः शास्ता विश्रुतात्मा सुरार्यः गुरुर्गुरुतमो धामः सत्यः सत्यपराक्रमः निमिषो निमिषस्रगिरीवाचस्पतिरुदारधेः अग्रणिर्ग्रामणि श्रीमान्यायो नीता समीरणः सहस्रमूर्धा विश्वात्मा सहस्राक्षः सहस्रवात् आवर्तनो निवृत्तात्मा संवृतः सम्प्रमर्दनः अहस्संवर्तको वह्निरनिलो धरणीधरः सुप्रसादप्रसन्नात्मा विश्वभुग्विभुः सत्कर्ता सत्कृतः साधुर्जह्नुर्नारायणो नरः असङ्ख्येयो प्रमेयात्मा विशिष्टशिष्टकृच्छुचिः सिद्धार्थसिद्धसङ्कल्पसिद्धिदः सिद्धिसाधनः वृषा हि वृषभो विष्णुर्वृषपर्वा वृषोदरः वर्धनो वर्धमानश्च विविक्तश्रुतिसागरः सुभुजो दुर्धरो वाङ्मी महेन्द्रो वसुदो वसुः
ನೈಕರೂಪೋ ಬೃಹದ್ರೂಪ ಶಿಪಿವಿಷ್ಟ ಪ್ರಕಾಶನಃ ಓಜಸ್ತೇಜೋ ದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನಃ ವೃದ್ಧಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರು ಭಾಸ್ಕರ ದ್ಯುತಿಃ ಅಮೃತಾಂಶೂದ್ಭವೋ ಭಾನುಶಬಿಂದು ಸುರೇಶ್ವರಃ ಔಷಧಂಜಗತಸ್ಸೇತು ಸತ್ಯಧರ್ಮ ಪರಾಕ್ರಮಃ ಭೂತಭವ್ಯಭವನ್ನಾಥ ಪವನಃ ಪಾವನೋ ನಲಃ ಕಾಮಃ ಕಾಮಕೃತ್ಕಾಂತಃ ಕಾಮಃ ಕಾಮಪ್ರದ ಪ್ರಭುಃ ಯುವಾದಿಕೃದ್ಯುವಾವರತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿದನಂತಜಿತ್ ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡೇನೌಷೋಷಃ ಕ್ರೋಧಃ ಕ್ರೋಧಕೃತ್ಕರ್ತಾ ವಿಶ್ವಬಾಹುರು ಮಹೀಧರಃ ಅಚ್ಯುತಃ ಪ್ರಥಿತಃ ಪ್ರಾಣ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನುಮಪ್ರಮತ್ತ ಪ್ರತಿಷ್ಠಿತಃ ಸ್ಕಂದ ಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ ಅಶೋಕಸ್ತಾರಣಸ್ತಾರಶೂರಶೌರೀರ್ಜನೀಶ್ವರಃ ಅನುಕೂಲಶತಾವರತಃ ಪದ್ಮೀ ಪದ್ಮನಿಹೇಕ್ಷಣಃ ಪದ್ಮನಾಭೋರವಿಂದಾಕ್ಷಃ ಪದ್ಮಗರ್ಭಶರೀರಭೃತ್ ಮಹರ್ಧಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ ಅತುಲಶ್ಶರಭೋ ಭೀಮಃ ಸಮಯಜ್ಞೋ ಹರಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರುದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ ಉದ್ಭವಕ್ಷೋಭಣೋ ದೇವಶ್ರೀಗರ್ಭ ಪರಮೇಶ್ವರಃ ಕರಣಂ ಕಾರಣಂ ಕರ್ತಾ ವಿಕರ್ತಾ ಗಹನೋ ಗುಹಃ ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವಃ ಪರರಥಿಃ ಪರಮಸ್ಪಷ್ಟಸ್ತುಷ್ಟಃ ಪುಷ್ಟಶುಭೇಕ್ಷಣಃ ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ನಯಃ ವೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ ವೈಕುಂಠಃ ಪುರುಷ ಪ್ರಾಣ ಪ್ರಾಣದ ಪ್ರಣವ ಪ್ರಥುಃ ಹಿರಣ್ಯಗರ್ಭಶತ್ರುಘ್ನೋ ವ್ಯಾಪ್ತೋ ವಾಯುರಧೋಕ್ಷಜಃ ಋತುಸುದರ್ಶನಃ ಕಾಲಃ ಪರಮೇಷ್ಠೀ ಪರಿಗ್ರಹಃ ಉಗ್ರ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣಃ ವಿಸ್ತಾರಸ್ಥಾವರಸ್ಥಾನುಃ ಪ್ರಮಾಣಂ ಬೀಜಮವ್ಯಂ ಅರ್ಥೋನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ ಅನಿರ್ವಿಣ್ಣಸ್ಥವಿಷ್ಠೋ ಭೂರ್ಧರ್ಮಯೂಪೋ ಮಹಾಮಖಃ ನಕ್ಷತ್ರನೇಮಿರ್ನಕ್ಷತ್ರೀ ಕ್ಷಮಕ್ಷಾಮಃ ಸಮೀಹನಃ ಯಜ್ಞೈಜ್ಯೋ ಮಹೇಜ್ಯಶ್ಚ ಕ್ರತುಃಸತ್ರಂ ಸತಾಂಗತಿಃ ಸರ್ವದರ್ಶೀ ವಿಮುಕ್ತಾತ್ಮಾ ಸರ್ವಜ್ಞೋ ಜ್ಞಾನಮುತ್ತಮಂ ಸುವೃತಸ್ಸು ಮುಖಸ್ಸೂಕ್ಷ್ಮಸ್ಸು ಘೋಷಸ್ಸು ಕದಸ್ಸುಹೃತ್ ಮನೋಹರೋ ಜಿತಕ್ರೋಧೋ ವೀರಬಾಹುರ್ವಿದಾರಣಃ ಸ್ವಾಪನಸ್ವಶೋ ವ್ಯಾಪೀ ನೈಕಾತ್ಮ ನೈಕಕರ್ಮಕೃತ್ ವತ್ಸರೋ ವತ್ಸಲೋ ವತ್ಸೀ ರತ್ನಗರ್ಭೋ ಧನೇಶ್ವರಃ ಧರ್ಮಗುಬ್ಧರ್ಮಕೃದ್ಧರ್ಮೀ ಸದಸಕ್ಷರಮಕ್ಷರಂ ಅವಿಜ್ಞಾತ ಸಹಸ್ರಾಂಶುರ್ವಿಧಾತ ಕೃತಲಕ್ಷಣಃ ವ್ಯವಸ್ತಿನೇಮಿ ಸತ್ವಸ್ಥ ಸಿಂಹೋ ಭೂತಮಹೇಶ್ವರಃ ಆದಿದೇವೋ ಮಹಾದೇವೋ ದೇವೇಶೋ ದೇವಹೃದ್ಗುರುಃ ಉತ್ತರೋ ಗೋಪತಿರಗೋಪ್ತಾ ಜ್ಞಾನಗಮ್ಯಃ ಪುರಾತನಃ ಶರೀರಭೂತಹೃದ್ಭೋಕ್ತಾ ಕಪೀಂದ್ರೋ ಭೂರಿದಕ್ಷಿಣಃ ಸೋಮಪೋ ಮೃತಪಃ ಸೋಮಃ ಪುರುಜಿತ್ ಪುರುಸತ್ತಮಃ ವಿನಯೋ ಜಯಃ ಸತ್ಯಸಂಧೋ ದಾಶಾರ ಸಾತ್ವತಾಂಪತಿಃ ಜೀವೋ ವಿನಯಿತಾ ಸಾಕ್ಷೀ ಮುಕುಂದೋ ಮಿತವಿಕ್ರಮಃ ಅಂಭೋ ನಿಧಿರನಂತಾತ್ಮ ಮಹೋ ದಧಿಶಯೋಂತಕಃ ಅಜೋ ಮಹರ್ಹ ಸ್ವಾಭಾವ್ಯೋಜಿತಾ ಮಿತ್ರ ಪ್ರಮೋದನಃ ಆನಂದೋ ನಂದನೋ ನಂದ ಸತ್ಯಧರ್ಮಾ ತ್ರಿವಿಕ್ರಮಃ ಮಹರ್ಷಿಃ ಕಪಿಲಾಚಾರ್ಯಃ ಕೃತಜ್ಞೋ ಮೇದಿನೀಪತಿಃ ತ್ರಿಪದಸ್ತ್ರಿದಶಾಧ್ಯಕ್ಷೋ ಮಹಾಶೃಂಗಃ ಕೃತಾಂತಕೃತ್ ಮಹಾವರಾಹೋ ಗೋವಿಂದ ಸುಷೇಣಃ ಕನಕಾಂಗದೀ ಗುಹ್ಯೋ ಗಭೀರೋ ಗಹನೋ ಗುಪ್ತಶ್ಚಕ್ರಗದಾಧರಃ ವೇದಾಸ್ವಾಂಗೋಜಿತಃ ಕೃಷ್ಣೋ ದೃಢ ಸಂಕರ್ಷಣೋಚ್ಯುತಃ ವರುಣೋ ವಾರುಣೋ ವೃಕ್ಷಃ ಪುಷ್ಕರಾಕ್ಷೋ ಮಹಾಮನಃ ಭಗವಾನ್ ಭಗಹಾನಂದೀ ವನಮಾಲೀ ಹಲಾಯುಧಃ ಆದಿತ್ಯೋ ಜ್ಯೋತಿರಾದಿತ್ಯ ಸಹಿಷ್ಣುರ್ಗತಿಸತ್ತಮಃ ಸುಧನ್ವಾಖಂಡ ಪರಶುರು ದಾರುಣೋ ದ್ರವಿಣಪ್ರದಃ ದಿವಸ್ಪೃಕ್ಸರ್ವದೃಗ್ವ್ಯಾಸೋ ವಾಚಸ್ಪತಿರಯೋ ನಿಜಃ ತ್ರಿಸಾಮಗಸ್ಸಾಮ ನಿರವಾಣಂ ಭೇಷಜಂ ಭಿಷಕ್ ಸನ್ಯಾಸಕೃಚ್ಛಮಶಾಂತೋ ನಿಷ್ಠಾ ಶಾಂತಿಃ ಪರಾಯಣಂ ಶುಭಾಂಗಶಾಂತಿದಸ್ರಷ್ಟಾ ಕುಮುದಃ ಕುವಲೇಶಯಃ ಗೋಹಿತೋ ಗೋಪಚರಗೋಪ್ತಾ ವೃಷಭಾಕ್ಷೋ ವೃಷಪ್ರಿಯಃ ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತಾ ಕ್ಷೇಮಕೃಚ್ಛಿವಃ ಶ್ರೀವತ್ಸವಕ್ಷಃ ಶ್ರೀವಾಸ ಶ್ರೀಪತಿ ಶ್ರೀಮತಾಂಬರಃ
ಶ್ರೀ ದಶ್ರೀಶ ಶ್ರೀನಿವಾಸ ಶ್ರೀ ನಿಧಿ ಶ್ರೀ ವಿಭಾವನ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾಲ್ಲೋಪತ್ರಯಾಶ್ರಯ ಸ್ವಕ್ಷಸ್ವಂಗ ಶತಾನಂದೋ ನಂದಿರಜ್ಯೋತಿರ್ಗಣೇಶ್ವರ ವಿಜಿತಾತ್ಮ ವಿಧೇಯಾತ್ಮ ಸತ್ಕೀರ್ತಿ ಛಿನ್ನ ಸಂಶಯ ಉದೀರ್ಣ ಸರ್ವತಶ್ಚಕ್ಷುರನೀಶ ಶಾಶ್ವತ ಸ್ಥಿರ ಭೂಷಯೋ ಭೂಷಣೋ ಭೂತಿರಿಶೋಕ ಶೋಕನಾಶನ ಅರಚುಷ್ಮಾನರಚಿತ ಕುಂಭೋ ವಿಶುದ್ಧಾತ್ಮ ವಿಶೋಧನ ಅನಿರುದ್ಧೋ ಪ್ರತಿರಥ ಪ್ರದ್ಯುಮ್ನೋ ಮಿತ ವಿಕ್ರಮ ಕಾಳನೇಮಿನ್ಯಃ ವೀರ ಶೌರೀಶೂರಜನೇಶ್ವರ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವ ಕೇಶಿ ಹರಿ ಕಾಮದೇವ ಕಾಮಪಾಲ ಕಾಮೀಕಾಂತ ಕೃತಾಗಮ ಅನಿರ್ದೇಶ್ಯ ವಪುರು ವಿಷ್ಣುರ್ವೀರೋ ನಂತೋ ಧನಂಜಯ ಬ್ರಹ್ಮಣ್ಯೋ ಬ್ರಹ್ಮ ಕೃದ್ಬ್ರಹ್ಮ ಬ್ರಹ್ಮ ಬ್ರಹ್ಮ ವಿವರ್ಧನ ಬ್ರಹ್ಮ ವಿದ್ಬ್ರಾಹ್ಮಣೋ ಬ್ರಹ್ಮೀ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗ ಮಹಾಕೃತುರು ಮಹಾಯಜವ ಮಹಾಯಜ್ಞೋ ಮಹಾಹವಿ ಸ್ತವ್ಯಸ್ತವ ಪ್ರಿಯಸ್ತೋತ್ರಂ ಸ್ತುತಿಸ್ತೋತಾರಣ ಪ್ರಿಯ ಪೂರ್ಣ ಪೂರಯಿತ ಪುಣ್ಯ ಪುಣ್ಯಕೀರ್ತಿರನಾಮಯ ಮನೋಜವಸ್ತೀರ್ಥಕರೋ ವಸುರೇತ ವಸುಪ್ರದ ವಸುಪ್ರದೋ ವಾಸುದೇವೋ ವಸುರು ವಸುಮನಾಹವಿ ಸದ್ಗತಿ ಸತ್ಕೃತಿ ಸತ್ತಾ ಸದಭೂತಿ ಸತ್ಪರಾಯಣ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸ ಸ್ವಾಮುನ ಭೂತಾವಾಸೋ ವಾಸುದೇವ ಸರ್ವಾಸು ನಿಲಯೋ ನರ ದರ್ಪಃ ದರ್ಪದೋ ದೃಪ್ತೋ ದುರ್ಧರೋಥ ಪರಾಜಿತಃ ವಿಶ್ವಮೂರ್ತಿರ್ಮಹಾಮೂರ್ತಿರ್ದೀಪ್ತಮೂರ್ತಿರಮೂರ್ತಿಮಾನ್ ಅನೇಕ ಮೂರ್ತಿರವ್ಯಕ್ತ ಶತಮೂರ್ತಿ ಶತಾನನಃ ಏಕೋನೈಕ ಸವಃ ಕಃ ಕಿಂ ಯತ್ತತ್ಪದಮನುತ್ತಮಂ ಲೋಕಬಂಧುರಲೋಕನಾಥೋ ಮಾಧವೋ ಭಕ್ತವತ್ಸಲಃ ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದಿ ವೀರಃ ವಿಷಮಶೂನ್ಯೋ ಘೃತಾಶೀರಚರಶ್ಚಲಃ ಅಮಾನೀಮಾನದೋ ಮಾನ್ಯೋ ಲೋಕಸ್ವಾಮೀ ತ್ರಿಲೋಕಧೃಕ್ ಸುಮೇಧಾಮೇಧಯೋ ಧನ್ಯಃ ಸತ್ಯಮೇಧಾಧರಾಧರಃ ತೇಜೋವೃಷೋ ದ್ಯುತಿಧರಃ ಸರ್ವಶಸ್ತ್ರಭೃತಾಂವರಃ ಪ್ರಗ್ರಹೋ ನಿಗ್ರಹೋ ವ್ಯಗ್ರೋ ನೈಕಶೃಂಗೋ ಗದಾಗ್ರಜಃ ಚತುರ್ಮೂರ್ತಿಶ್ಚತುರ್ಬಾಹುಶ್ಚತುರ್ವ್ಯೂಹಶ್ಚತುರ್ಗತಿಃ ಚತುರಾತ್ಮ ಚತುರ್ಭಾವಶ್ಚತುರ್ವೇದಿವಿದೇಕವತ್ ಸಮಾವರತೋ ನಿವೃತ್ತಾತ್ಮ ದುರ್ಜಯೋ ದುರತಿಕ್ರಮಃ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ ಶುಭಾಂಗೋ ಲೋಕಸಾರಂಗ ಸುತಂತುಸ್ತಂತುವರ್ತನಃ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮಃ ಉದ್ಭವ ಸುಂದರ ಸುಂದೋ ರತ್ನನಾಭಸ್ಸುಲೋಚನ ಅರ್ಕೋ ವಾಜಸನ ಶೃಂಗೀ ಜಯಂತ ಸರ್ವವಿಜ್ಜಯೀ ಸುವರ್ಣಬಿಂದುರಕ್ಷೋಭ್ಯಸ್ತರ್ವಾಗೀಶ್ವರೇಶ್ವರ ಮಹಾರಥೋ ಮಹಾಗರ್ತೋ ಮಹಾಭೂತೋ ಮಹಾನಿಧಿ ಕುಮುದಃ ಕುಂದರಃ ಕುಂದಃ ಪರಜನ್ಯಃ ಪಾವನೋ ನಿಲಃ ಅಮೃತಾಂಶೋ ಮೃತವಪುಃ ಸರ್ವಜ್ಞಃ ಸರ್ವತೋಮುಖಃ ಸುಲಭಸ್ಫೂರ್ತಸಿದ್ಧಶತ್ರುಜಿಚ್ಛತ್ರುತಾಪನಃ ನ್ಯಗ್ರೋಧೋದುಂಬರೋಶ್ವತ್ಥಶ್ಚಾಣೂರಾಂಧ್ರನಿಷೂದನ ಸಹಸ್ರಾರ್ಚಿಸ್ವಪ್ತಜಿಂಹಸ್ವಪ್ತಯಿಧಾಸ್ವಪ್ತವಾಹನಃ ಅಮೂರ್ತಿರನಭೋಚಿಂತ್ಯೋ ಭಯಕೃದ್ಭಯನಾಶನಃ ಅಣುರುಬೃಹತ್ಕೃಶಸ್ಥೂಲೋ ಗುಣಭೃನ್ನಿರ್ಗುಣೋ ಮಹಾನ್ ಅಧೃತಸ್ವಧೃತಸ್ವಾಸ್ಯ ಪ್ರಾಗ್ವಂಶೋ ವಂಶವರ್ಧನಃ ಭಾರಭೃತ್ಕಚಿತೋ ಯೋಗೀ ಯೋಗೀಶಃ ಸರ್ವಕಾಮದಃ ಆಶ್ರಮಶ್ರವಣಕ್ಷಾಮ ಸುಪರ್ಣೋ ವಾಯುವಾಹನಃ ಧನುರ್ಧರೋ ಧನುರ್ವೇದೋ ದಂಡೋದಮಯಿತಾದಮಃ ಅಪರಾಜಿತಸ್ಸರ್ವಸಹೋ ನಿಯಂತಾ ನಿಯಮೋಯಮಃ ಸತ್ವಾನ್ ಸಾತ್ವಿಕಃ ಸತ್ಯಃ ಸತ್ಯಧರ್ಮಪರಾಯಣಃ ಅಭಿಪ್ರಾಯಃ ಪ್ರಿಯಾರ್ಹೋರ್ಹ ಪ್ರಿಯಕೃತ್ಪ್ರೀತಿವರ್ಧನಃ ವಿಹಾಯ ಸಗತಿರ್ಜ್ಯೋತಿಃ ಸುರುಚಿರ್ಹುತಭುಗ್ಭಿಃ ರವಿರ್ವಿರೋಚನ ಸೂರ್ಯಃ ಸವಿತಾ ರವಿಲೋಚನಃ ಅನಂತೋ ಹುತಭುಗ್ಭೋಕ್ತಾ ಸುಖದೋ ನೈಕಜೋಗ್ರಜ ಅನಿರ್ವಿಣ್ಣಃ ಸದಾಮರಶೀ ಲೋಕಾಧಿಷ್ಠಾನಮದ್ಭುತಃ ಸನಾತ್ ಸನಾತನತಮಃ ಕಪಿಲಃ ಕಪಿರವ್ಯಯಃ ಸ್ವಸ್ತಿದ ಸ್ವಸ್ತಿ ಕೃತ್ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣಃ ಅರೌದ್ರಃ ಕುಂಡಲೀ ಚಕ್ರೀ ವಿಕ್ರಮ್ಯುರ್ಜಿತ ಶಾಸನಃ ಶಬ್ದಾತಿಗಃ ಶಬ್ದಸಃ ಶಿಶಿರಃ ಶರ್ವರೀಕರಃ ಅಕ್ರೂರಃ ಪೇಶರೋ ದಕ್ಷೋ ದಕ್ಷಿಣ ಕ್ಷಮಿಣಾಂಗರಃ ವಿದ್ವತ್ತಮೋ ವೀತಭಯಃ ಪುಣ್ಯಶ್ರವಣಕೀರ್ತನಃ ಉತ್ತಾರಣೋ ದುಷ್ಕೃತಿಃ ಪುಣ್ಯೋ ದುಃಸ್ವಪ್ನನಾಶನಃ ವೀರಃ ರಕ್ಷಣಸ್ಸಂತೋ ಜೀವನಃ ಪರ್ಯವಸ್ಥಿತಃ ಅನಂತರೂಪೋನಂತಶ್ರೀರ್ಜಿತಮನ್ಯುರುಭಯಾಪಃ ಚತುರಸ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ
ಅನಾದಿರ್ಭೂರ್ಭುವೋ ಲಕ್ಷ್ಮೀ ಸುವೀರೋ ರುಚಿರಾಂಗದ ಜನನೋ ಜನ ಜನಮಾದಿರ ಭೀಮೋ ಭೀಮ ಪರಾಕ್ರಮ ಆಧಾರ ನಿಲಯೋಧಾತ ಪುಷ್ಪ ಸ ಪ್ರಜಾಗರ ಊರ್ಧ್ವಗ ಸ ಪಥಾಚಾರ ಪ್ರಾಣದ ಪ್ರಣವ ಪಣ ಪ್ರಮಾಣ ಪ್ರಾಣ ನಿಲಯ ಪ್ರಾಣ ಪ್ರಾಣ ಜೀವನ ತತ್ವ ತತ್ವ ವಿವೇಕಾತ್ಮ ಜನ್ಮ ಮೃತ್ಯು ಜರಾತಿ ಭೂರ್ಭುವ ಸ್ವಸ್ತರುಸ್ತಾರ ಸ ಪಿತಾ ಪ್ರಪಿತಾಮಹ ಯಜ್ಞೋ ಯಜ್ಞಪತಿರ್ಯಜವ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃದ್ ಯಜ್ಞಕೃತಿ ಯಜ್ಞಿ ಯಜ್ಞಭುಗ್ ಯಜ್ಞ ಸಾಧನ ಯಜ್ಞಾಂತಕೃದ್ ಯಜ್ಞಗುಹ್ಯ ಮನ್ನ ಮನ್ನಾದಯೇವ ಚ ಆತ್ಮಯೋನಿ ಸ್ವಯಂ ಜಾತೋ ವೈಖಾನ ಸಾಮಗಾಯನ ದೇವಕೀ ನಂದನ ಸೃಷ್ಟಾ ಕ್ಷಿತೀಶ ಪಾಪನಾಶನ ಶಂಖಬೃನ್ನಂದಕೀ ಚಕ್ರೀ ಶಾರಂಗಧನವಾಗದಾಧರ ರಥಾಂಗ ಪಾಣಿರಕ್ಷೋಭ್ಯ ಸರ್ವ ಪ್ರಹರಣಾಯುಧ ಸರ್ವ ಪ್ರಹರಣಾಯುಧ ಓಂ ನಮಃ ಇತಿ ಹರಯೇ ನಮಃ ಹರಯೇ ನಮಃ.